ಆಕಾಶವಾಣಿ ಆಗರ್ತಲಾ. ಕೊಕ್ತುಮ ಪುರಿಯು ನಿರ್ಮಲೇಂದು ಆಚಾರ್ಯ ತಿನಿನಿ ಕೊಕ್ತುಮ ಭೂಭಾಗ್ರ ಗಂಖಾ ಮುಂದ್ರಿ ಬಕ್ರಕ್ ನರೇಂದ್ರ ಮೋದಿ ಖನಾಫುಂಗ್ ದಾಮ್ಚಿ ಸಾವೋ ಆಕಾಶವಾಣಿ ಮನ್ ಕಿ ಬಾತ್ ಪಾಂದಾನಿ ಬಿಸಿಂಗ್ತೈ ಹಾ ಕೊತರ್ ತಾಯಿ ಹಾ ಕೊತರ್ ಫಾತಾರಣಿ ಬರರಕ್ ಬಾಯ್ ಕೊಕ್ಲಾಮ್ ಸಾಲಯಾನ ಮುಂದ್ರಿ ಅಕ್ರಾ ಪ್ರೊಫೆಸರ್ ಡಾಕ್ಟರ್ ಮಾಣಿಕ್ ಸಾಹಾ ಸಾಕಾ ಕೊಕ್ತುಮಾ ಥುಮ್ನಾಯ್ ರೋಗ್ನಿ ಥೈ ರಿಮಾ ಹಾಯ್ ಸಾಮು ಕಾಹಾಮ್ ಹೋದಾ ನೋ ಲಾಮ್ ಕೊತಾಲ್ ಫುನಗಾನ ಎಡಿಸಿನಿ ವಿಲೇಜ್ ಕಮಿಟಿ ಚಂಗರಣಿ ಖರಂ ಬಾಯ್ ಆವಾಯ್ನಿ ಸಾಮು ತಿನಿ ಪಾಯ್ಸಖಾ ಏಷಿಯನ್ ಗೇಮ್ಸ ಭಾರತನಿ ಚಲಾತಾಯ್ ಬುರೈ ಕಬಡ್ಡಿ ಬದಲ್ ಕಾಯ್ನಿನ ರಾಂಗಚಾಕ್ ಮೆಡಲ್ ಮಾನ್ಖಾ ತಾಬು ಕೊಕ್ತುಮ ಸಗ್ರುಭುಯ್ ಮಂತ್ರಿ ಬಕ್ರಕ್ ನರೇಂದ್ರ ಮೋದಿ ಖನಾಫುಂಗ್ ದಾಮ್ಚಿ ಸಾವ ಆಕಾಶವಾಣಿ ಮನ್ ಕಿ ಬಾತ್ ಪಾಂದಾನಿ ಬಿಸಿಂಗ್ತೈ ಹಾ ಕೊತರ್ ತಾಯಿ ಹಾ ಕೊತರ್ ಫಾತಾರ್ನಿ ಬರರಕ್ ಬಾಯ್ ಕೊಕ್ಲಾಮ್ ಸಲಯಾನ ಅವ ಮನ್ ಕಿ ಬಾತ್ನಿ ಫೀಲ್ ಸಾರಾ ಥಾಮ್ಚಿ ಚಾರ್ ಬೆರೆಮ್ನಿ ಪಾಂದಾ ಓ ಪಾಂದಾ ಆಕಾಶವಾಣಿ ತಾಯಿ ದೂರದರ್ಶನ ವಿಭಾಗ ನೆಟ್ವರ್ಕ್ ಆಕಾಶವಾಣಿ ಕೊಕ್ತುಮ ಬೆದೆಕ್ ವೆಬ್ಸೈಟ್ www.newsonair.com ತಾಯಿ ನ್ಯೂಸ್ ಆನ್ ಎಆರ್ ಮೊಬೈಲ್ ಆ್ಯಪ್ ಅ ಖನಾಯ್ ಮಾನ್ಬಯಾನ ಪಾಂದಾ ಆಕಾಶವಾಣಿ ಡಿಡಿ ನ್ಯೂಸ್ ಮಂತ್ರಿ ಬಕ್ರಕ್ ನಾಯ್ಕುಂ ಎಬಾ ಕೊಕ್ಥುಮ್ ತಾಯಿ ಆವಾಯ್ ಕೊಕ್ ಚನ್ಲೈ ನಗ್ನೆ ಯೂಟ್ಯೂಬ್ ಚಾನೆಲ್ ಖನಾಯ್ ಮಾನಾನ ಪಾಂದಾ ಪೈ ಮಾನಿ ಇಯಾಗುಲೋ ಆಮ್ಚಾಯ್ನಿ ಕೊಕ್ ಬಾಯ್ ಖನಾರೆ ಜಾಗನ ಓ ಆಮ್ಚಾಯ್ನಿ ಪಾಂದಾ ಹರ್ ದಾಮ್ಚಾರ ತೈ ವೈಶಾ ಖನಾರೆ ಜಾಗನ ಪಂಡಿತ್ ಈಶ್ವರಚಂದ್ರ ವಿದ್ಯಾಸಾಗರ್ನಿ ಆಚೆಮಾ ಬಿಸಿ ಬುಂಸುಕ್ಮಾ ತಿನಿ ಹಾಸ್ತವ ಜಾಯ್ ಜಾಯ್ ಖೇ ಬರಮ್ ಡುಹಿ ಪಾಲಾಯ್ ಜಾಖಾ ಆವನರೆ ಗೈ ಆಗರ್ತಲಾನಿ ಮುಕ್ತ ಧಾರಾ ಮಾಲಾಯ್ ಮಾನಗ ರಿಂಗ್ನಗ್ ನಾಯ್ಕಂ ತಾಯಿ ಕೊಕ್ತುಮ್ ಹುಕುಮು ನಾಯ್ಕಂ ಜತನ್ ಬಾಯ್ ಖುಲ್ಮುಂ ಇಯಾಫರ್ಮಾ ಮಿಲ ಮಂದಿರಕ್ರ ಪ್ರೊಫೆಸರ್ ಡಾಕ್ಟರ್ ಮಾಣಿಕ್ ಸಾಹಾ ಸಾಕಾ ಪಂಡಿತ್ ಈಶ್ವರಚಂದ್ರ ವಿದ್ಯಾಸಾಗರ್ ತಂಗ್ಮಾನಿ ಖರಕ್ಸಾ ಕುತಾಲ್ ಜರಾ ಸಂಸಾನಾಯ್ ಹದಾ ಸುನಾಮ್ ಫಿರ್ನಾಯ್ ತಾಯಿ ಬರಕ್ ಮುನುಷ್ಯು ನ ಎಲೆಮ್ನಿ ಜಾತಿ ಫುನುಗ್ ನಾಯ್ ರಿಂಗ್ನ ಫುವಾರ್ ಥಾನಿ ಬುರಿ ರಗ್ನ ಫುರುಂಗಥಾನಿ ರಾಂದಿ ಜುಗ್ ರಗ್ನ ಕಾಯ್ರಿನಾನಿ ರಾಯ್ದಾ ಚೆಂಗ್ರು ಥಾನಿ ತಾಯಿ ಹೊದಾನಿ ತೊಂಗ್ ಚಾಯಾ ರಗ್ನ ಏಕಾಗ್ರ ಥಾನಿ ವಿದ್ಯಾಸಾಗರ್ ತಾಂ ಕಾಹಾಮ್ ಸಾಮು ತಾಂಗ್ಲಾಂಖಾ ಕೊಕ್ತುಮ್ ಹುಕುಮು ನಾಯ್ಕಂ ತಾಯಿ ಆವಲಿ ನಾಯ್ಕ್ರಾಯ್ನಿ ಬ್ರಿಜಿ ನಂಬರ್ ವಾರ್ಡ್ನಿ ಚೇತನ್ ಬಾಯ್ ಆಗರ್ತಲಾನಿ ಡ್ರಪ್ ಗೇಟ್ನಿ ವಿದ್ಯಾಸಾಗರ್ ಮಾಂ ಹಲಂಗ್ ಬುಸ್ಕಾಂಗ ಜುಗಾಲಿ ಜಾಗ್ ಮೈಲ ಮಾಂಜಾಖಾ ಆವಲಿ ನಾಯ್ಕ್ರಾಯ್ನಿ ಮೇಯರ್ ದೀಪಕ್ ಮಜುಮ್ದಾರ್ ಎಂಎಲ್ಎ ಮೀನಾರಾಣಿ ಸರ್ಕಾರ ಸಾಲ್ಥಾಂಗ್ ತ್ರಿಪುರಾ ಜಿಲ್ಲಾ ಪರಿಷತ್ನಿ ಬಾರ್ಜಾ ಮಂಜಾ ಕಾಸ್ಕು ಅಕ್ರಾ ವಿಶ್ವಜಿತ್ ಶೀಲ್ ಆಕಸಂ ಮೈಲ ನಾರ್ವಾಯ್.